0: ಕಾಲದ ನಂತರ ಕಾಯ್ದಿಂದ ನಾವು ಅಂತ ಮಾತಾಡಿದ್ರು ಈ ರೀತಿ ಯಾಕೆ ಲೋಕ ಇದ್ದೀವಿ.
1: Fruits restriction over.